ಕೊಡ್ತಿ. ಪದನಿ ಸನಿದ ತಣದ ಜಂ ತಪ ಜೋಡ ಜಂ ಜಂ ಪದನಿ ಪದ ಪಜಂ ತಜಂ ಪಮ ತಣಗು ಜಂ ಜಂ ಪಮ ಪದೀಂ ತಗಿಡ ನಿಧಮ ಜಂ ತರಿತ ಸಾನಿದ ಕುಕುಂ ತಗಿಡ ಗರಿಣಿ ತಜಂ ಪದನಿ ಸತ ಜಂ ತರಿಗಮ ತಗಿಡ ಜಂ ಗರಿಣಿ ತತರಿ ತಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿ ಗದಿ ನೀದ ಕದಿ ಗಿಣತು ಸರಿ ಗಮ ಪದ ನೀ ಸದಿ ಸಾನೀದ ಕದಿ ಗಿಣತು ಸಿಗ ಸಾರಿ ನೀ ಸದ್ದ ನಿಗರಿ.